0: me jiri se wu tie
1: obanji wo
2: hey
1: amba wo wo ye jie
2: hey everybody banji
1: everybody banji wo amba wo wo di adanse ye wo china onukafu amani adosu let's everybody sing obanji wo afini nyina wan kase obanji wo free bibu Asini nyina obeji wo wo ya bia no asem na mno kase sie ama wa yejie a wo chwe nya se sabo bra ba wo nemu no e ba dise me kanjo so obeji wo ama wo wo ti da wo china wa yo ti di di e wa ma ni e na su obeji wo Onukafu amani edosu. Let's see Jesus.